0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ಭಕ್ತಿ ಸಂಗೀತದ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಕೇಳಿ, ಮೊದಲ ಹಾಡಾಗಿ ಬರುತ್ತಿದೆ ಕಾಯೇ ಶ್ರೀ ಕಮಲಾಲಯೆ. ಹಯವದನ ವ್ಯಾಸರ ರಚನೆ ಇದು. ಮಾಧವಗುಡಿ ಸ್ವರ ನೀಡಿದ್ದಾರೆ. ಡಿಯರ್ ಲಿಸ್ನರ್ಸ್, ಇನ್ ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಂ

ಕೆಜಿ ಕನಕಲಕ್ಷ್ಮಿ ಅವರ ಸ್ವರದಲ್ಲಿ ಡಿ ವಿ ಜಿ ಅವರ ಈ ರಚನೆ ಕೇಳೋಣ, ವನಸುಮದೊಡೆನ್ನ ಜೀವನವು. ಲೆಟ್ ಅಸ್ ಲಿಸನ್ ಟು ಕೆಜಿ ಕನಕಲಕ್ಷ್ಮಿ ಪ್ರೆಸೆಂಟಿಂಗ್ ಡಿ ವಿ ಜಿಸ್ ಕಾಂಪೋಸಿಷನ್ ವನಸುಮದೊಡೆನ್ನ ಜೀವನವು.

ಕನಕದಾಸರ ರಚನೆ ಕೇಳಿ. ನೇಮವಿಲ್ಲದ ಹೋಮವೇ ತಕ್ಕಯ್ಯ, ಆರ್ ಸುಚೇತನ್ ಹಾಡಿದ್ದಾರೆ. ಲಿಸನ್ ಟು ಕನಕದಾಸಸ್ ಕಾಂಪೋಸಿಷನ್ ನೇಮವಿಲ್ಲದ ಹೋಮವೇ ತಕ್ಕಯ್ಯ ಇನ್ ದ ವಾಯ್ಸ್ ಆಫ್ ಆರ್ ಸುಚೇತನ್.

ಸಂಗೀತ ಆರ್ ಕಕ್ಕಂಡಿಕ್ಕಿ ಹಾಡಿದ್ದಾರೆ. ಸಣ್ಣ ಬಡತಿ ಗಣಪಕ್ಕ ಅವರ ರಚನೆ. ಊಟಕ್ಕೆ ಬಂದವರೆಲ್ಲ ಲಿಸನ್ ಟು ಸಂಗೀತ ಆರ್ ಕಾಕಂಡಕಿ ಪ್ರೆಸೆಂಟಿಂಗ್ ಸಣ್ಣ ಬಡತಿ ಗಣಪಕ್ಕಾಸ್ ಕಾಂಪೋಸಿಷನ್. ಊಟಕ್ಕೆ ಬಂದವರೆಲ್ಲ.

ಡಂಗೂರವ ಸಾರಿರಯ್ಯ, ಇದು ಪುರಂದರದಾಸರ ರಚನೆ. ದನಿ ನೀಡಿದ್ದಾರೆ ರೂಪಾ ಹಾಗೂ ದೀಪಾ ಸಹೋದರಿಯರು. ಲಿಸನ್ ಟು ಡಂಗೂರವ ಸಾರಿರಯ್ಯ, ಎ ಕಾಂಪೋಸಿಷನ್ ಆಫ್ ಪುರಂದರದಾಸ ಇನ್ ದ ವಾಯ್ಸ್ ಆಫ್ ರೂಪಾ ಅಂಡ್ ದೀಪಾ ಸಿಸ್ಟರ್ಸ್.

ನರಸಿಂಹನಾಯಕ್ ಸ್ವರದಲ್ಲಿ ಕೇಳೋಣ ಈ ರಚನೆ, ಎಚ್ಚೆತ್ತು ಇರು ಕಂಡ್ಯ ಮನವೇ. ಲೆಟ್ ಅಸ್ ಲಿಸನ್ ಟು ನರಸಿಂಹನಾಯಕ್ ಪ್ರೆಸೆಂಟಿಂಗ್ ದಿಸ್ ಕಾಂಪೋಸಿಷನ್, ಎಚ್ಚೆತ್ತು ಇರು ಕಂಡ್ಯ ಮನವೇ.

ಸದಾಶಿವ ಬ್ರಹ್ಮೇಂದ್ರ ರಚನೆ ವಿಬರೇ ರಾಮರಸಂ. ಈಗ ಕೇಳಿ, ಲಿಸನ್ ಟು ಸದಾಶಿವ ಬ್ರಹ್ಮೇಂದ್ರಾಸ್ ಕಾಂಪೋಸಿಷನ್ ವಿಬರೇ ರಾಮರಸಂ.

ಡಾಕ್ಟರ್ ಆರ್ಕೆ ಶ್ರೀಕಂಠನ್ ಮತ್ತು ತಂಡದವರಿಂದ ವಿಜಯದಾಸರ ರಚನೆ ಕೇಳೋಣ, ಅಂತರಂಗದ ಕದವು. ಲೆಟ್ ಅಸ್ ಲಿಸನ್ ಟು ಡಾಕ್ಟರ್ ಆರ್ಕೆ ಶ್ರೀಕಂಠನ್ ಅಂಡ್ ಕೋರಸ್ ಪ್ರೆಸೆಂಟಿಂಗ್ ವಿಜಯದಾಸ ಕಾಂಪೋಸಿಷನ್ ಅಂತರಂಗದ ಕದವು.

0: ಪ್ರಿಯ ಕೇಳುಗರೆ, ಇಂದಿನ ಭಕ್ತಿ ಸಂಗೀತ ಕಾರ್ಯಕ್ರಮ ನೀವು ಕೇಳಿದ್ದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಡಿಯರ್ ಲಿಸ್ನರ್ಸ್, ದ ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಮ್ ಯು ಎಂಜಾಯ್ಡ್ ಈಸ್ ಎ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.
1: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಅಮೃತ ಗುರುಕುಲ ಸಂಗೀತ ಪಾಠ ಹೇಳಿಕೊಡುತ್ತಾರೆ ಅರ್ಚನಾ ಏಕುಲಕರ್ಣಿ, ಭಾಗವಹಿಸುವ ವಿದ್ಯಾರ್ಥಿನಿ ಅಂಜನಾ ಎನ್ ಮೂರ್ತಿ.
2: ನಮಸ್ಕಾರ ಮೇಡಮ್.
3: ನಮಸ್ಕಾರ ಅಂಜನಾ. ಇವತ್ತಿನ ಈ ತರಗತಿಯಲ್ಲಿ ಮತ್ತೆ ಹೊಸ ಒಂದು ಚರಣವನ್ನು ಕಲಿಬೇಕು.
2: ಸರಿ ಮ್ಯಾಮ್.
3: ಅದಕ್ಕಿಂತ ಮೊದಲು ನಾವು ಹಿಂದಿನ ತರಗತಿಯಲ್ಲಿ ಏನೇನು ಕಲ್ತಿದ್ವೋ ಅದನ್ನೆಲ್ಲ

ಸರಿ ಅಭ್ಯಾಸ ಮಾಡಬೇಕು. ಮತ್ತೆ ಮುಖ್ಯವಾಗಿ ನಾನು ಇನ್ನೊಂದು ಹೇಳೋದೇನಂದ್ರೆ, ಇದರೊಳಗೆ ತಂಬೂರಿ ಒಂದು ಪಂಚಮವನ್ನು ನಿಷಾದ ಮಾಡ್ಕೋಬೇಕಾಗತ್ತೆ. ಇದರಲ್ಲಿ ಪಂಚಮ ವರ್ಜ್ಯ ಇರೋದ್ರಿಂದ ಈ ರಾಗದಲ್ಲಿ ಸೋಹನಿ ರಾಗ ಇರೋದ್ರಿಂದ ನಾವು ಅದನ್ನ ತಂಬೂರಿ ಒಂದು ಸ್ಟ್ರಿಂಗ್ ಇರುತ್ತಲ್ಲ ಅದನ್ನ ನಿಷಾದಕ್ಕೆ ಟ್ಯೂನ್ ಮಾಡ್ಕೋಬೇಕಾಗತ್ತೆ. ಈಗ ಮೊದಲನೇದು ಪಲ್ಲವಿ, ಮತ್ತೆ ಮೊದಲನೇ ಚರಣವನ್ನ ಹೇಳ್ಬಿಟ್ಟು ಹೊಸ ಚರಣವನ್ನ ಕಲಿಯೋಣ ಇವತ್ತು. ಯಾಕಂದ್ರೆ ಹಿಂದಿಂದು ಮರ್ತ್ ಬಿಟ್ರೆ ಮತ್ತೆ ಹೊಸದು ಕಲಿಯೋಕೆ ಸಾಧ್ಯ ಇಲ್ಲ. ಅದಕ್ಕೆ ಒಂದ್ಸರಿ ರಿಪೀಟ್ ಮಾಡಿಬಿಟ್ಟು ಮುಂದೆ ಹೋಗೋಣ.

0: ಮೊದಲನೇ ಒಂದು ಚರಣವನ್ನು ಏನಂತ ಬರ್ಕೊಂಡಿದ್ದೀರಾ ಅಂಜನಾ, ಹೇಳಿ ಮೊದಲನೇ ಚರಣ ಏನ್ ಬರ್ದಿದ್ದೀರಾ ನೀವು?
1: ಬುದ್ಧಿಯ ಪ್ರೇರಿಸೆ ಪ್ರದ್ಯುಮ್ನನ ಸತಿ ಕದ್ದ ಮಜಾಲಯೆ ಭದ್ರ ಶರೀರೆ.
0: ಓಕೆ, ಕರೆಕ್ಟ್, ಅದನ್ನ ಹೇಳ್ತೀನಿ. ಕದ್ದ ಮಜಾಲಯೆ ಭದ್ರ ಶರೀರೆ ಹೇಳ್ತೀನಿ ಈಗ ಮೊದಲನೇ.

0: ನಿನಗೆ ಗೊತ್ತಾಗಿದೆ, ಮೊದಲನೇ ಚರಣ ಮತ್ತೆ ಪಲ್ಲವಿ ಗೊತ್ತಾಗಿದೆ. ಈಗ ಎರಡನೇ ಚರಣ ಹೇಳ್ತೀನಿ, ಬರ್ದ್ಕೋ.
1: ಸರಿ.
0: ಇಂಗಡಲಾತ್ಮಜೆ,
1: ಇಂಗಡಲಾತ್ಮಜೆ,
0: ಅಂಗನೆ,
1: ಅಂಗನೆ
0: ಕುಲಮಣಿ, ಅಂಗನೆ ಕುಲಮಣಿ,
1: ಕುಲಮಣಿ
0: ಕುಲಮಣಿ,
1: ಇಂಗಡಲಾತ್ಮಜೆ ಅಂಗನೆ ಕುಲಮಣಿ
0: ಕುಲಮಣಿ, ರಂಗನ,
1: ರಂಗನ
0: ಪದ,
1: ಪದ
0: ಕಂಜ,
1: ಪದ ಕಂಜ,
0: ಭೃಂಗೆ,
1: ಭೃಂಗೆ
0: ಸರೋರುಹೆ,
1: ಸರೋರುಹೆ,
0: ಸರೋರುಹೆ ಅಂತ ಹೇಳ. ಇಂಗಡಲಾತ್ಮಜೆ ಅಂದ್ರೆ ಒಂದು ಹಾಲಿನ ಸಮುದ್ರದಲ್ಲಿ, ಅಜೆ ಅಂತಂದ್ರೆ ಹುಟ್ಟು ಅಂತ ಅರ್ಥ, ಹಾಲಿನ ಸಮುದ್ರದಲ್ಲಿ ಹುಟ್ಟಿರುವಂತ ಒಂದು ಅಂಗನೆ ಹೆಂಗಸು ಅಂತ ಹೇಳ್ದಂಗೆ. ಅಂಗನೆ ಕುಲಮಣಿ ಅಂತಂದ್ರೆ ಎಲ್ಲ ಒಂದು ಹೆಂಗಸಿನ ಒಂದು ಸಮುದಾಯಕ್ಕೆ ಒಂದು ಭೂಷಣ ಅಂತ ಲಕ್ಷ್ಮೀ ದೇವಿಗೆ ಹೇಳಿದ್ದಾರೆ. ಸಮುದ್ರದಲ್ಲಿ, ಹಾಲಿನ ಸಮುದ್ರದಲ್ಲಿ ಹುಟ್ಟಿರುವಂತ ರಂಗನ ಪದಕಂಜ ಅಂದ್ರೆ ವಿಷ್ಣು, ರಂಗ ಅಂದ್ರೆ ವಿಷ್ಣುವಿನ ಪಾದ ಕಮಲದ ಭೃಂಗಳಾಗಿ ಅಲ್ಲಿ ವಿಹಾರ ಮಾಡ್ತಿರುವಂತವಳು ಅಂತ. ಯಾವಾಗ್ಲೂ ಪಾದ ಕಮಲಗಳನ್ನೇ
1: ನೋಡಿ
0: ಭೃಂಗ ತರ ಅಂತ ಅಂದ್ರೆ ಅವಳು ಪಾದ ಸೇವೆ ಮಾಡ್ತಾಳೆ ಅಂತ ಹೇಳೋದು ಅವ್ರ ತಾತ್ಪರ್ಯ ಅಷ್ಟೇ. ವಿಷ್ಣುವಿನ ಪಾದ ಸೇವೆ ಮಾಡ್ತಾಳೆ ಅಂತ ಹೇಳ್ತಾರೆ. ಯಾಕಂತಂದ್ರೆ ಇನ್ನೊಂದು ಇದ್ರೊಳಗೆ ಹೇಳ್ಬೇಕು ಅಂದ್ರೆ ಈ ದಾಸರು ಅಂತ ನಾವೇನ್ ದಾಸ ಸಾಹಿತ್ಯ ಅಂತ ಏನ್ ಹೇಳ್ತೀವಿ, ದಾಸ ಅನ್ನುವಂತ ಈ ಪದ ಮೊದಲು ಹುಟ್ಟಿರೋದೇ ಲಕ್ಷ್ಮೀ ದೇವಿಯಿಂದ ಅಂತ ಹೇಳ್ತಾರೆ. ವಿಷ್ಣುವಿನ ದಾಸ್ಯತ್ವ ಮೊದಲು ಯಾರಿಗೆ ಬರುತ್ತೆ ಅಂದ್ರೆ ಲಕ್ಷ್ಮೀ ದೇವಿಯಿಂದ ಸ್ಟಾರ್ಟ್ ಆಗತ್ತೆ. ಅವಳೇ ಒಂದು ವಿಷ್ಣು ಸೇವೆ ಮಾಡೋದು, ದಾಸ್ಯ ಮಾಡೋದು, ಎಲ್ಲ ಮಾಡೋದು ಅವಳೇ ಅಂತೆ. ಅವಳಿಂದ ಬೇರೆ ಎಲ್ಲ ದೇವತೆಗಳವರೆಗೂ, ದಾಸರವರೆಗೂ, ಆಮೇಲೆ ನಮ್ಮಂಥ ಜನರವರು, ಸಾಮಾನ್ಯರು, ನಾವೆಲ್ಲ ಭಕ್ತಿ ಅದು ಒಂದು ದಾಸ್, ಆ್ಯಕ್ಚುಲಿ ದಾಸ್ಯ ಅದು ಭಕ್ತಿ ಅಂದರೆ. ಅದನ್ನು ಮೊದಲನೇ ವಿಷ್ಣುವಿನ ಮೊದಲನೇ ದಾಸರು ಯಾರು ಅಂದರೆ ಲಕ್ಷ್ಮೀ ದೇವಿ ಅಂತ ಯಾವಾಗಲೂ ಇದೆ ದಾಸ ಸಾಹಿತ್ಯದಲ್ಲಿ. ಅದನ್ನು ಇವರು ಇಲ್ಲಿ ನಮಗೆ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ, ರಂಗನ
1: ತೋರಿಸ್ಕೊಟ್ಟಿದ್ದಾರೆ,
0: ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ರಂಗನ ಪದಕಂಜ ಭೃಂಗೆ ಸರೋರುಹೆ ಅಂತ, ಯಾಕಂದ್ರೆ ಲಕ್ಷ್ಮಿ ಮಾಡುವಂತ ದಾಸ್ಯದ ಎಲ್ಲಾ ಸೇವೆಗಳನ್ನ ನಾವು ಇನ್ನೊಂದು ಒಂದು ಇದ್ರೊಳಕ್ಕೆ ನೋಡಬಹುದು. ಯಾವ್ದಂದ್ರೆ ಏನು ಧನ್ಯವಳು ಲಕ್ಷ್ಮಿ ಅಂತ ಒಂದು ಪುರಂದರದಾಸರು ಹಾಡಿದೆ ಅದು. ಅದರಲ್ಲಿ ಏನ ಅವ್ರೇನ್ ಹೇಳಿದ್ದಾರೆ ಅಂದ್ರೆ ಯಾವ ರೀತಿ ಲಕ್ಷ್ಮಿ ವಿಷ್ಣುವಿನ ಸೇವೆಗೈತಾಳೆ, ದಾಸ್ಯತ್ವ ಇದೆ ಅಂತ ಗೊತ್ತಾಗತ್ತೆ ಅದರೊಳಗೆ. ಅದೇ ರೀತಿ ಇಲ್ಲೂ ಕೂಡ ಇದನ್ನ ಹೇಳಿದ್ದಾರೆ ಅವರು, ರಂಗನ ಒಂದೇ ಒಂದು ಲೈನ್ ನಲ್ಲಿ ಹೇಳಿದ್ದಾರೆ, ರಂಗನ ಪದ ಕಂಜ ಭೃಂಗೆ ಸರೋರುಹೆ ಅಂತ ಹೇಳಿದ್ದಾರೆ. ಇದನ್ನ ನಾವಿವತ್ತು ಕಲಿಯೋಣ, ಈ ಒಂದು ಸ್ಟ್ಯಾಂಜ ಬರ್ಕೊಂಡಾಯ್ತಾ? ಇಂಗಡಲಾತ್ಮಜೆ ಅಂಗನೆ ಕುಲಮಣಿ. ಓಕೆ.

0: ಅದು ಕೂಡ ಮಾಡ್ಬೋದು. ಗಮದನಿ ಸಾ ಅಂತ ಮಾಡ್ಬೋದು, ಇಲ್ಲ ಭೃಂಗೇಸರೋ ಹೇ ಅಂತ ನಿಲ್ಕೋಬೋದು. ಯಾಕಂದ್ರೆ ಮೊದಲನೇ ನಾವು ಚರಣದಲ್ಲಿ ಭದ್ರ ಶರೀರೇ ಅಂತ ಮಾಡಿವಲ್ಲ, ಅದೇ ರೀತಿ ನಾವಿಲ್ಲಿ ಭೃಂಗೇಸರೋ ಹೇ ಅಂತ ಕೂಡ ಮಾಡ್ಕೋಬಹುದು.
1: ಸರಿ,

ಕರೆಕ್ಟ್, ಮೇಲಿನ ಸ ಎಕ್ಸಾಕ್ಟಾಗಿ ಸ ಬರಬೇಕು. ಹಾಂ, ಸ ಮೇಲಿನ ಸ ಸರಿಯಾಗಿ ನಿಮಗೆ ಅಲ್ಲಿ ನಿಂತರೆ ನಿಮಗೆ ಉರ್ದು ಶ್ರುತಿ ತಪ್ಪುವಂಥ ಚಾನ್ಸಸ್ ಸ್ವಲ್ಪ ಕಡಿಮೆ ಇರುತ್ತೆ. ಸ ಪ ಸ ಮೂರು ನಮಗೆ ಸ್ಟೇಷನ್ಸ್ ಇದ್ದಂಗೆ ಅಲ್ವಾ, ಸರಿಯಾಗಿ ಅಲ್ಲಿ ನಮ್ಮದು ಶ್ರುತಿ ಸರಿಯಾಗಿದ್ದರೆ ಉಳಿದೆಲ್ಲ ಸ್ವರಗಳು ಸರಿ ಇರ್ತವೆ. ಓಕೆ,

0: ಈಗ ಇಂಗಳಲ್ ಆತ್ಮಜೆ ಇದನ್ನ ಇನ್ನೊಂದ್ಸರಿ ಹೇಳ್ಬಿಡೋಣ, ಸ್ವಲ್ಪ ಪರ್ಫೆಕ್ಟ್ ಆಗಿ ಪರ್ಫೆಕ್ಟ್ ಆಗ್ಬಿಡತ್ತೆ.
1: ಸರಿ ಮ್ಯಾಮ್.
2: ಇಂಗಡಲಾತ್ಮಜೆ
0: ಇದನ್ನ ಚೇಂಜಸ್ ಚಿಕ್ಕ ಚಿಕ್ಕ ಏನೇನು ಚೇಂಜಸ್ ಮಾಡ್ಬೋದು, ಇಲ್ಲ ಗಮಕ ತರ ಏನಾದ್ರು ಅದನ್ನ ಸ್ವಲ್ಪ ನಾನು ಮಾಡ್ತಾ ಇರ್ತೀನಿ, ನೀನು ನೋಡ್ಕೊಂಡು ಇಟ್ಕೋ, ಮತ್ತೆ ಆಮೇಲೆ ಅಭ್ಯಾಸ ಮಾಡ್ಕೊಂಡು ಇದು ಮಾಡ್ಕೋಬಹುದು.
1: ಆಯ್ತು.

ಇಲ್ಲ ಇಲ್ಲ ಬರ್ತಾ ಇಲ್ಲ, ಸ್ವಲ್ಪ ಅಭ್ಯಾಸ ಮಾಡಿದ್ರೆ ಬರುತ್ತೆ. ನಿಧಾನವಾಗಿ ಅಭ್ಯಾಸ ಮಾಡಿದ್ರೆ ಅದು ಅವು ನಮ್ಮ ಗಂಟಲಲ್ಲಿ ಅವು ಫಿಕ್ಸ್ ಆಗಿಬಿಡ್ತವೆ. ಅಭ್ಯಾಸ ಮಾಡಿ ಮಾಡಿ ಮಾಡಿ ಫಿಕ್ಸ್ ಆಗಿ ನಾವು ಎಲ್ಲಿ ಬೇಕೋ ಅಲ್ಲಿ ನಾವು ಯೂಸ್ ಮಾಡ್ಕೋಬೋದು. ಓಕೆ.

0: ಇದು ಎರಡನೇ ಒಂದು ಚರಣ ಮುಗೀತು ಇವತ್ತು. ಇವತ್ತು ಇಷ್ಟು ಸಾಕು. ಮತ್ತೆ ಉಳಿದಿರೋದು ಇನ್ನೂ ಒಂದು ಚರಣನ ನಾವು ಮುಂದಿನ ಒಂದು ತರಗತಿನಲ್ಲಿ ಅಭ್ಯಾಸ ಮಾಡೋಣ.
1: ಸರಿ ಮ್ಯಾಮ್, ನಮಸ್ಕಾರ, ಧನ್ಯವಾದಗಳು.
0: ನಮಸ್ಕಾರಮ್ಮ.
2: ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ಹೇಳಿಕೊಟ್ಟವರು ಅರ್ಚನಾ ಎ ಕುಲಕರ್ಣಿ, ಭಾಗವಹಿಸಿದ ವಿದ್ಯಾರ್ಥಿನಿ ಅಂಜನಾ ಎನ್ ಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ, ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ನೀಲಾ ಎಂ ಕೊಡ್ಲಿ ಅವರ ಗಾಯನ. ರಾಗ್ ಜೋನ್ಪುರಿ, ಖಯಾಲ್ ವಿಲಂಬಿತ್ ತೀಂತಾಲ್ ಬಾಜೆ ಜನನನ, ಧೃತ್ ತೀಂತಾಲ್ ಪಾಯಲ್ ಕಿ ಝನ್ಕಾರ್.
4: ಲಿಸನ್ ಟು ವೋಕಲ್ ರಿಸೈಟಲ್ ಬೈ ಶ್ರೀಮತಿ ನೀಲಾ ಎಂ ಕೊಡ್ಲಿ. ರಾಗ್ ಜೌನ್ಪುರಿ, ಖ್ಯಾಲ್ ವಿಲಂಬಿತ್ ತೀಂತಾಲ್ ಬಾಜೆ ಝನನನ, ಧೃತ್ ತೀಂತಾಲ್ ಪಾಯಲ್ ಕಿ ಝನ್ಕಾರ್.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನೀಲಾ ಎಂ ಕೊಡ್ಲಿ ಅವರ ಗಾಯನ ಆಸ್ವಾದಿಸುತ್ತಿರುವಿರಿ. ಪಕ್ಕವಾದ್ಯ ಸಹಕಾರದಲ್ಲಿ ತಬಲ ಅಲ್ಲಮ ಪ್ರಭು ಕಡ್ಕೋಳ್, ಹಾರ್ಮೋನಿಯಂ ಅಶ್ವಿನ್ ವಲಾವಲ್ಕರ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಬಿಹಾಗಡ, ಖಯಾಲ್ ವಿಲಂಬಿತ್ ತೇಂತಾಲ್ ಭೈರನ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀಮತಿ ನೀಲಾ ಎಂ ಕೊಡ್ಲಿ. ಶಿ ಇಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಶ್ರೀ ಅಲ್ಲಮ ಪ್ರಭು ಕಡ್ಕೋಳ್ ಅಂಡ್ ಹಾರ್ಮೋನಿಯಂ ಬೈ ಅಶ್ವಿನ್ ವಲಾವಲ್ಕರ್. ಕಂಟಿನ್ಯೂಯಿಂಗ್ ದ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಬಿಹಾಗಡ, ಖ್ಯಾಲ್ ವಿಲಂಬಿತ್ ತೀನ್ ತಾಲ್ ಬೈರನ.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನೀಲಾ ಎಂ ಕೊಡ್ಲಿ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯ ಸಹಕಾರ ನೀಡಿದವರು ತಬಲ ಅಲ್ಲಮ ಪ್ರಭು ಕಡ್ಕೋಳ್, ಹಾರ್ಮೋನಿಯಂ ಅಶ್ವಿನ್ ವಲಾವಲ್ಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀಮತಿ ನೀಲಾ ಎಂ ಕೊಡ್ಲಿ. ಶಿ ವಾಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಶ್ರೀ ಅಲ್ಲಮ ಪ್ರಭು ಕಡ್ಕೋಳ್ ಅಂಡ್ ಹಾರ್ಮೋನಿಯಂ ಬೈ ಅಶ್ವಿನ್ ವಲಾವಲ್ಕರ್. ದಿಸ್ ಪ್ರೋಗ್ರಾಮ್ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ ಆಕಾಶವಾಣಿ ಧಾರವಾಡ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ವಿದ್ವಾನ್ ಡಿ ಬಾಲಕೃಷ್ಣ ಅವರ ವೀಣಾವಾದನ, ಮೃದಂಗ ಸಹಕಾರ ಎನ್ ವಾಸುದೇವ್, ಮೋರ್ಚಿಂಗ್ ಎಚ್ ಬಾಲಕೃಷ್ಣ. ಮೊದಲಿಗೆ ಪಟ್ಟಣಂ ಸುಬ್ರಹ್ಮಣ್ಯ ಅಯ್ಯರ್ ವಿರಚಿತ ಕೋರಿನವರ ರಾಮಪ್ರಿಯ ರಾಗ ರೂಪಕತಾಳದಲ್ಲಿದೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಂ ವಿ ಬ್ರಿಂಗ್ ಯು ವೀಣಾ ರಿಸೈಟಲ್ ಬೈ ವಿದ್ವಾನ್ ಡಿ ಬಾಲಕೃಷ್ಣ. ಈಸ್ ಅಕಂಪನೀಡ್ ಆನ್ ದ ಮೃದಂಗಂ ಬೈ ಎನ್ ವಾಸುದೇವ್, ಮೋರ್ಚಿಂಗ್ ಎಚ್ ಬಾಲಕೃಷ್ಣ. ಟು ಬಿಗಿನ್ ವಿತ್ ಕೋರಿನವರ, ಸೆಟ್ ಟು ರಾಮಪ್ರಿಯ ರಾಗ ರೂಪಕತಾಳ, ರಿಟನ್ ಬೈ ಪಟ್ನಂ ಸುಬ್ರಹ್ಮಣ್ಯ ಅಯ್ಯರ್.

ಸರಗುಣಪಾಲಿಂಪ ಕೇದಾರಗೌಳರಾಗ ಆದಿತಾಳದಲ್ಲಿ ರಾಮನಾಡ್ ಶ್ರೀನಿವಾಸ್ ಅಯ್ಯಂಗಾರ್ ಅವರ ರಚನೆ. ನೌ ಅ ಕಂಪೋಸಿಷನ್ ಆಫ್ ರಾಮನಾಡ್ ಶ್ರೀನಿವಾಸ್ ಅಯ್ಯರ್ ಸೆಟ್ ಟು ಕೇದಾರಗೌಳರಾಗ ಆದಿತಾಳ ಸರಗುಣಪಾಲಿಂಪ.

ಈಗ ಪುರಂದರದಾಸರ ದೇವರ್ನಾಮ ಪಿಳ್ಳಂಗೋವಿಯ ಚೆಲ್ವಕೃಷ್ಣನ ಕಾಪಿರಾಗ ರೂಪಕತಾಳದಲ್ಲಿದೆ. ಪಿಳ್ಳಂಗೋವಿಯ ಚೆಲ್ವಕೃಷ್ಣನ ಡಿವೋಷನ್ ಸಾಂಗ್ ರಿಟನ್ ಬೈ ಪುರಂದರದಾಸ ಸೆಟ್ಟು ಕಾಪಿರಾಗ ರೂಪಕತಾಳ.

0: ಇದುವರೆಗೂ ವಿದ್ವಾಂಟಿ ಬಾಲಕೃಷ್ಣ ಅವರಿಂದ ವೀಣಾವಾದನ ಆಲಿಸಿದ್ರಿ. ಮೃದಂಗ ಸಹಕಾರ ನೀಡಿದವರು ಎನ್ ವಾಸುದೇವ್, ಮೋರ್ಚಿಂಗ್ ಎಚ್ ಬಾಲಕೃಷ್ಣ.
1: ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ಕೇಳಿ ಆಕಾಶವಾಣಿಯ ನಿಲಯದ ಕಲಾವಿದರಿಂದ ವಾದ್ಯವೃಂದ. ಮೊದಲಿಗೆ ಕದನ ಕುತೂಹಲ ರಾಗದ ವರ್ಣ ಆದಿತಾಳದಲ್ಲಿದೆ.
0: Dear listeners, in today's program, you just heard Veena recital by Vidwan D. Balakrishna. Accompanists were on the Mridangam, N. Vasudev, on the Marching, H. Balakrishna.
1: Continuing the program, let us listen to an instrumental ensemble by the staff artists of Akashavani. Now, let us listen to Varna, set to Kadanakutuhalarag and Aditaal.

ಇನ್ನೀಗ ಕೇಳಿ ತ್ಯಾಗರಾಜರ ಕೃತಿ ಶಂಭೋ ಮಹಾದೇವ. ಪಂತುವರಾಳಿ ರಾಗ ರೂಪಕತಾಳದಲ್ಲಿ ನಿಬದ್ಧವಾಗಿದೆ. ನೌ ಲೆಟ್ ಅಸ್ ಲಿಸನ್ ಟು ಅ ಕಂಪೋಸಿಷನ್ ಆಫ್ ತ್ಯಾಗರಾಜ, ಶಂಭೋ ಮಹಾದೇವ, ಸೆಟ್ಟು ಪಂತುವರಾಳಿ ರಾಗ್ ಅಂಡ್ ರೂಪಕತಾಳ್.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನಿಲಯದ ಕಲಾವಿದರಿಂದ ವಾದ್ಯವೃಂದ ಕೇಳಿದಿರಿ. ನಿರ್ದೇಶನ ಮೈಸೂರು ಎಂ ನಾಗರಾಜ್ ಅವರದು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಆನ್ ಇನ್ಸ್ಟ್ರುಮೆಂಟಲ್ ಎನ್ಸೆಂಬಲ್ ಬೈ ದಿ ಸ್ಟಾಫ್ ಆರ್ಟಿಸ್ಟ್ ಆಫ್ ಆಕಾಶವಾಣಿ, ಡೈರೆಕ್ಟೆಡ್ ಬೈ ಮೈಸೂರು ಎಂ ನಾಗರಾಜ್. ದಿಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್ ಇಸ್ ಎ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸೋಮನಾಥ್ ಮರಡೂರ್ ಅವರ ಗಾಯನ ಕೇಳುವಿರಿ. ರಾಗ್ ಭೈರವ್, ಖಯಾಲ್ ವಿಲಂಬಿತ್ ಜಪ್ತಾಲ್, ನಂದಲಾಲ ಸಖಿ, ಧೃತ್ ಏಕ್ತಾಲ್, ಜಾಗೋ ಬ್ರಿಜರಾಜ್.
2: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಶ್ರೀ ಸೋಮನಾಥ್ ಮರಡೂರ್, ರಾಗ್ ಭೈರವ್, ಖ್ಯಾಲ್ ವಿಲಂಬಿತ್ ಜಪ್ತಾಳ್, ನಂದಲಾಲ ಸಖಿ, ಧೃತ್ ಏಕ್ತಾಲ್, ಜಾಗೋ ಬ್ರಿಜರಾಜ್.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸೋಮನಾಥ್ ಮರಡೂರ್ ಅವರ ಗಾಯನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲ ರವಿ ಕೂಡ್ಲಿಗಿ, ವಯಲಿನ್ ಶಂಕರ್ ಕಬಾಡಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಶಹನಾ ಕನ್ನಡ, ಖಯಾಲ್ ವಿಲಂಬಿತ್ ತೇಂತಾಲ್ ಸುಂದರ ಅಂಗನಾ, ಧೃತ್ ಏಕ್ತಾಲ್ ತರಾನಾ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀ ಸೋಮನಾಥ್ ಮರಡೂರ್. He is accompanied on tabla by Sri Ravi Koodalgi and violin by Sri Shankar Kabadi. Continuing the concert, now listen to rag Shahana Kannada. Khyal Vilambit Teen Taal, Sundara Angana, Dhrut Ek Taal, Tarana.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸೋಮನಾಥ್ ಮರಡೂರ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ರವಿ ಕೂಡ್ಲಿಗಿ, ವಯಲಿನ್ ಶಂಕರ್ ಕಬಾಡಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀ ಸೋಮನಾಥ್ ಮರಡೂರ್. ಹಿ ವಾಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಶ್ರೀ ರವಿ ಕೂಡ್ಲಿಗಿ ಅಂಡ್ ವಯಲಿನ್ ಬೈ ಶ್ರೀ ಶಂಕರ್ ಕಬಾಡಿ. ದಿಸ್ ಪ್ರೋಗ್ರಾಮ್ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ ಆಕಾಶವಾಣಿ ಧಾರವಾಡ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕಾಮಕೋಟಿ ಬಾಯಿ ಅವರ ಜಲತರಂಗ್ ವಾದನ. ವಯಲಿನ್ ಸಹಕಾರ ಎಂಎಸ್ ಸುಬ್ರಹ್ಮಣ್ಯಂ, ಮೃದಂಗ ವಿಎಸ್ ರಾಜಗೋಪಾಲ್. ಮೊದಲಿಗೆ ವಾತಾವಿ ಗಣಪತಿ ಮುತ್ತುಸ್ವಾಮಿ ದೀಕ್ಷಿತರ ರಚನೆ ಹಂಸಧ್ವನಿ ರಾಗ ಆದಿತಾಳದಲ್ಲಿದೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ಜಲತರಂಗ್ ರಿಸೈಟಲ್ ಬೈ ಕಾಮಕೋಟಿ ಬಾಯ್. ಅಕಂಪನಿಸ್ ಆರ್ ಆನ್ ದ ವಯಲಿನ್ ಎಂಎಸ್ ಸುಬ್ರಹ್ಮಣ್ಯಂ, ಆನ್ ದ ಮೃದಂಗಂ ವಿಎಸ್ ರಾಜಗೋಪಾಲ್. ನೌ ವಾತಾವಿ ಗಣಪತಿ ಹಂಸಧ್ವನಿ ರಾಗ ಆದಿತಾಳ, ರಿಟನ್ ಬೈ ಮುತ್ತುಸ್ವಾಮಿ ದೀಕ್ಷಿತರ್.

ಇನ್ನೀಗ ತ್ಯಾಗರಾಜರು ಬರೆದಿರುವ ಅನುರಾಗಮುಲೇನಿ ಸರಸ್ವತಿ ರಾಗ ರೂಪಕತಾಳ. ಅನುರಾಗಮುಲೆ ಸೆಟ್ ಸರಸ್ವತಿ ರಾಗ ರೂಪಕತಾಳ ರಿಟನ್ ಬೈ ತ್ಯಾಗರಾಜ.

ಕೋಟಿ ಬಾಯಿ ಅವರಿಂದ ಜಲತರಂಗ್ ವಾದನ ಆಲಿಸುತ್ತಿದ್ದೀರಿ. ವಯಲಿನ್ ಸಹಕಾರದಲ್ಲಿ ಎಂಎಸ್ ಸುಬ್ರಹ್ಮಣ್ಯಂ, ಮೃದಂಗ ವಿಎಸ್ ರಾಜಗೋಪಾಲ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಈಗ ಎದುಟ ನಿಲ್ಲ ಚಿತೆ ಶಂಕರಾಭರಣ ರಾಗ ಆದಿತಾಳದಲ್ಲಿದೆ ತ್ಯಾಗರಾಜರ ಕೃತಿ. ಯು ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಜಲತರಂಗ್ ರಿಸೈಟಲ್ ಬೈ ಕಾಮಕೋಟಿ ಬಾಯಿ. ಅಕಂಪನಿಸ್ ಆರ್ ಆನ್ ದ ವಯಲಿನ್ ಎಂಎಸ್ ಸುಬ್ರಹ್ಮಣ್ಯಂ, ಆನ್ ದ ಮೃದಂಗಂ ವಿಎಸ್ ರಾಜಗೋಪಾಲ್. Continuing the program, now let us listen to a composition of Tyagaraja set to Shankara Bharana Raga Adithala Yedutanilla Chite.

ಇದುವರೆಗೂ ಕಾಂಬುಕೋಟಿ ಬಾಯಿ ಅವರಿಂದ ಜಲತರಂಗ ವಾದನ ಕೇಳಿದಿರಿ. ವಯಲಿನ್ ಸಹಕಾರ ನೀಡಿದವರು ಎಂಎಸ್ ಸುಬ್ರಹ್ಮಣ್ಯಂ, ಮೃದಂಗ ವಿಎಸ್ ರಾಜಗೋಪಾಲ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿ ಲಿಸ್ನರ್ಸ್, ದಿಸ್ ವಾಸ್ ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಯು ಜಸ್ಟ್ ಹರ್ಡ್ ಜಲತರಂಗ್ ರಿಸೈಟಲ್ ಬೈ ಕಾಮಕೋಟಿ ಬಾಯಿ. ಆ ಕಂಪನೀಸ್ ವರ್ ಆನ್ ದ ವಯಲಿನ್ ಎಂಎಸ್ ಸುಬ್ರಹ್ಮಣ್ಯಂ, ಆನ್ ದ ಮೃದಂಗಂ ವಿಎಸ್ ರಾಜಗೋಪಾಲ್. This program is a contribution of Akashvani Bengaluru, Anytime Indian Music.

Estamos, yo ya me subo.

لگی سنگ لگیا تالا سنگ راگ کو

Yeah.

When I get on better, when I mean, when I mean, the outside.

我的感谢高木，我来给他唱，有家念书满里

ay,

ਲੈਂਦੀ ਸੰਗਾਏ ਦਾ ਰਾਦੇ ਪੋ ਧਰਮ ਕੇ ਜਾਏ।

Banana,

ಶರಣ ಕಾಣಿದೌ ಕುಂತೀ.

ಬಂದವ ಮಗನಿಗನ್ನು ಕೊಲ್ತೀನಿ. ಕಲಿಗಬದ ಕದನಿದ ಬದ ಮಗನಿಗನ್ನು